ಸಾವಧಾನಿ ಗರಿ ನಿದ ಸರಿ ನಿದ ದಬಗರಿ ನಿದ ಸರಿ ನಿದ ದಬಗರಿ ನಿದ ಸರಿ ನಿದ ದಬಗರಿ ದ ನಿದ ಬರಿ ಗಮ ಬರಿ ಗಮ ಬ ಗಮ ಬದಲಿ ಗರಿ ಸನಿ ದರಿ ದ ನಿದ ಬದಲಿ.